0: ஓம் நம சிவாய. யூ ஆர் லிஸ்னிங் டு சைவம் .org ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நம சிவாய.
1: ಯಾರನ್ನ ದ್ವೇಷ ಮಾಡ್ತಾರೆ, ಈ ರಾಗ ದ್ವೇಷ ನಿಮ್ಮ ಮನಸ್ಸಲ್ಲಿ ಕೊಡಬೇಕ ಅಂದ ಬಳಿಕ ಅವು ಕೂಡ ನಿಮ್ಮ ದುಃಖವನ್ನು ಕೊಡ್ತಾ ಇದ್ದಾವೆ. ಸಂಸಾರದ ಮೇಲೆ ಮಾಡತಕ್ಕಂತಹ ಪ್ರೀತಿ ನಮಗೆ ದುಃಖ ಕೊಡ್ತದೆ. ಸಂಸಾರದ ಜೊತೆಗೆ ನೀವು ದ್ವೇಷ ಮಾಡಿಕೊಂಡ್ರು ಕೂಡ ಅದು ನಿಮಗೆ ದುಃಖವನ್ನೇ ಕೊಡುತ್ತೆ. ಅದಕ್ಕನೇ ಜ್ಞಾನಿಗಳು ಏನ್ ಹೇಳಿದ್ರು, ರಾಗ ಅಂದ್ರೆ ಬೇಕು ಬೇಕು ಅನ್ನೋದು ರಾಗ, ಬ್ಯಾಡ ಬ್ಯಾಡ ಅನ್ನೋದು ದ್ವೇಷ ಅಥವಾ ಬೈರಾಗ ಅಂತ ಅರ್ಥ ಮಾಡಿದ್ದರು. ಪರಂತು ಬೇಕು ಬೇಕು ಅನ್ನೋದು ಒಂಥರದ ಸಂಸಾರಕ್ಕೆ ತರಲಿಕ್ಕೆ ಕಾರಣ ಆಗ್ತದೆ, ಬ್ಯಾಡ ಬ್ಯಾಡ ಅನ್ನೋದು ಕೂಡ ನಿಮ್ಗೆ ಮತ್ತೆಲ್ಲ ತಗೊಂಡ್ಬರುತ್ತೆ. ಅದಕ್ಕೆ ಜ್ಞಾನಿಗಳು ಏನ್ ಹೇಳಿದ್ರು, ಬೇಕು ಬೇಡೆಂಬೆರಡು ಭವ ಬೀಜಗಳ ಹುರಿದು. ಬೇಕು ಅನ್ನೋದು ಒಂದು ಭವದ ಬೀಜನೆ, ಬ್ಯಾಡ ಅನ್ನೋದು ಕೂಡ ಒಂದು ಭವದ ಬೀಜನೆ. ಕಬೀರ ಕಮಾಲ್ ಹೆಸರು ನೀವೆಲ್ಲ ಕೇಳಿದಿರಿ. ಉತ್ತರ ಭಾರತದೊಳಗೆ ದೊಡ್ಡ ಸಂತರಾಗಿ ಅವರೆಲ್ಲ ಹೋಗಿದ್ದಾರೆ. ಕಬೀರ ಬಹಳ ದೊಡ್ಡ ಜ್ಞಾನಿ, ಅವನ ಮಗ ಕಮಲ ಅವನಿಗಿಂತಲೂ ಜ್ಞಾನಿ ಇದ್ದ. ಎಷ್ಟೋ ಸಂದರ್ಭಗಳಲ್ಲಿ ಮನೆಯೊಳಗಂತೂ ಏನಿಲ್ಲ, ಅವರಿಗೆ ಯಾರಾದರೂ ಕೊಟ್ಟರೆ ಮನೆ ನಡೀಬೇಕಿಲ್ಲ ಅಂದ್ರೆ ನಡೆಯೋಂಗೆ ಇಲ್ಲ. ಒಂದೊಂದು ಸಂದರ್ಭದಲ್ಲಿ ಅತಿಥಿಗಳ ಸೇವೆ ಮಾಡಲಿಕ್ಕೆ ಮನೆಯೊಳಗೆ ಏನು ಇಲ್ಲದಾಗ ಮಗ ಕೇಳಿದಂತ ಅಪ್ಪಗೆ ಮನೆಗೆ ಬಂದಿರುವಂತ ಎಲ್ಲ ಅತಿಥಿಗಳನ್ನ ನೀನು ಬರ್ರಿ ಬರ್ರಿ ಅಂತ ಕೇಳ್ಕೊಂಡು ಒಳಗೆ ಕರೀತೀನಿ, ಒಳಗೆ ಏನಾರು ಐತೆ ಇಲ್ಲ ಅನ್ನೋದು ಸ್ವಲ್ಪ ವಿಚಾರ ಮಾಡ್ತೇನು ಅಂತ ಕೇಳ್ತಾನೆ ಮಗ. ಅವ ಅಂದ ಅದನ್ನು ವಿಚಾರ ಮಾಡಕ ನನಗೇನು ಸಮಯ ಇಲ್ಲ, ಬಂದವರನ್ನ ಸ್ವಾಗತ ಮಾಡೋದು ಅವ್ರಿಗೆ ಸತ್ಕಾರ ಮಾಡೋದಷ್ಟೇ ನನಗೆ ಕೆಲಸ, ಒಳಗೆ ಐತೆ ಇಲ್ಲ ಅನ್ನೋದು ಅದು ಮನೆಯವರಿಗೆ ಗುರುತು. ಅವರು ಹೌದು, ನೀವು ಒಳಗೆ ಹೋಗಿ ಕೇಳೋದಕ್ಕೆ ಕೇಳ್ಬೇಕನ್ನು, ಒಳಗೆ ಏನೈತೆ ಇಲ್ಲ, ಚಾ ಪುಡಿ ಐತೆ ಇಲ್ಲ, ಹಾಲು ಐತೆ ಇಲ್ಲ, ಸಕ್ಕರೆ ಐತೆ ಇಲ್ಲ, ಹಂಗ ಚಾ ಮಾಡ್ತಾವಂಬ ಚಾ ಮಾಡ್ತಾವಂಬ ಚಾ ಮಾಡ್ತಾವಂಬ ಅಂದ್ರೆ ಎರಡು ದಿವಸ ತಗೋ ತಂದು ಕೊಟ್ರೆ ಕೇಳಕ್ ಬರ್ತ ತಂದೆ ಕೊಡಂಗಿಲ್ಲ ಅಂದ್ಬಿಡಕ ಹೆಂಗ್ ಕೇಳ್ತಿದ್ದೆ. ಅವಾಗವ ಅಂದ ನೀ ಅನ್ನೋದ್ರೆ ಏನಂತ ಎಂದು ಕೇಳಿದವ. ಈಗ ಮನೆಯೊಳಗೆ ಏನೂ ಇಲ್ಲೇ ಇಲ್ಲ, ಮತ್ತೆ ಯಾರು ಏನು ತಂದು ಕೊಟ್ಟಿಲ್ಲ ನಮಗ, ಮತ್ತೀಗ ಏನ್ ಮಾಡುವ ಯಾರಾದ್ರೂ ಬಂದ್ರೆ. ಅವ ನಂಗಡಿ ಕಳತನ ಮಾಡಕ್ ಹೋಗೋಣ, ಕಬೀರ ಹೇಳ್ತಾನೆ ಈ ಮಾತನ್ನು ಕಳತನ ಮಾಡಕ್ ಹೋಗೋಣ. ಅವ ಅಂದ ರಪ್ಪನ್ನು ಸ್ವಲ್ಪ ಪರೀಕ್ಷೆ ಮಾಡ್ಬೇಕು, ಸುಮ್ಸುಮ್ ಅಂತ ಅಂದ್ರೆ ಕರೆ ಕರೆ ಅಂತ ನಾನು ನೋಡ್ಬೇಕಂತ ತಿಳ್ಕೊಂಡು ಹಂಗ ರೆಡಿ ಅಂದ. ಇಬ್ರು ಕೂಡ ಒಂದ್ ಮನೆ ಕಳತನಕ್ಕೆ ಹೋದ್ರು, ಅವರು ಕನ್ನ ಹೊಡೆದು ಒಳಗ್ ಹೋಗಿ ಎಲ್ಲಿ ಏನ್ ಬೇಕು ತಮ್ಗೆ ಬೇಕಾಗಿದ್ದು, ಅವ್ರ ಬಂಗಾರ ಬೆಳೆ ಬೇಕಾಗಿದ್ದಿಲ್ಲ, ಅವ್ರ ಅತಿಥಿಗಳ ಸತ್ಕಾರ ಮಾಡಕ್ ಬೇಕಾದ್ರೆ ಜ್ವಾಳ ಕಳವೆ ಬೇಕಾಗಿತ್ತು. ಅವಾಗ ಚೀಲ ಬಿಚ್ಚಿ ತಮ್ಗೆ ಎಷ್ಟು ಬೇಕಾಗಿದ್ದು ಜ್ವಾಳ ಕಾಳೆಲ್ಲ ತುಂಬಿಕೊಂಡ್ರು. ನಡಿಯಪ್ಪ ಹೋಗೋಣ ಅಂದ ಮಗ, ಇಲ್ಲ ಇನ್ನೂ ಸ್ವಲ್ಪ ಕೆಲಸ ಅದ. ಏನಂದ್ರ ಆ ಮಕ್ಕಳು ಅವ್ರು ಸ್ವಲ್ಪ ಎಬಸ್ ಅವ್ರ ನೆಬಿಸಿ ಹೇಳಿ ಹೋಗೋಣ ಅಂದ. ಮತ್ತೆ ಎಬ್ಸಿಯವ್ರು ಬಿಡ್ತಾರ ನಮ್ಮನ್ನ, ಅವ್ರು ಬಿಟ್ರೆ ಬಿಡ್ಲಿ ಏನಾರ ಮಾಡ್ಲಿ ಹೊರಟು ಹೇಳೋದ್ ನಮ್ ಕೆಲಸ, ಹಂಗ ಹೇಳಾರ ತಗೊಂಡೋಗ್ಬಾರ್ದು ಅವ್ರ ಮನೆಗೆ ಬಂದ್ ಮಾಡಕ್ಕೆ ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಅವರು ಅದನ್ನ ವ್ಯವಹಾರ ಮಾಡ್ಕೊಂಡು ಬಿಡ್ತಾ ಇದ್ರು. ಅಂತಹ ಕಬೀರ್ ಕಮಾಲ್ನಲ್ಲಿ ಅಕಸ್ಮಾತ್ ಆಗಿ ಕಬೀರ್ ಏನಾದ್ರು ಯಾರಾದ್ರು ತಂದುಕೊಟ್ರೆ ಅವ ಏನ್ ಮಾಡ್ತಿದ್ದ ಅಂದ್ರೆ ಸುಮ್ನೆ ಇರ್ತಿತ್ತು, ತಂದುಕೊಟ್ರು ಇರ್ಲಿ ಬಿಡು ಅಂತ ಹೇಳಿ. ಅವ ಕೆಲ ಜನರು ವಿಚಾರ ಮಾಡಿದ್ರು, ಇವತ್ತು ತಂದು ಕೊಟ್ರೆ ಇವತ್ತು ತಗೊಂತಾರೆ ಮಗ, ಅಪ್ಪ ತಗೊಂತಾರೆ ಮಗ ಸುಮ್ಮನೆ ಇರ್ತಾನೆ, ಇದ್ರ ಏನ್ ಅರ್ಥ? ಅವಾಗೊಂದ್ಸಲ ಕಮಾಲ ಕೇಳಿದ್ರೆ ಜನರು ತಂದು ಕೊಟ್ಟು ಎಲ್ಲ ತಂದು ಕೊಡ ತಗೊಂಡು ತಗೊಂತೀರಿ ತಗೊಂಡು ತಗೊಂತೀರಿ ನೀವು ಒಲ್ಲೆ ಅಂತ ಅಂದಂಗ ಇಲ್ಲಲ್ಲ ನೀವು. ಅವಾಗ ಅವಳಂತ ಒಲ್ಲ ಅನ್ನೋದನ್ನು ಅದು ಬಂಧನ ಕಾರಣಕ್ಕದ, ಬೇಕನ್ನೋದು ಕೂಡ ಕಾರಣಕ್ಕದ. ಅದಕ್ಕೆ ಕೊಟ್ಟರು ಸುಮ್ಮನೆ ಇರ್ತೀವಿ, ಕೊಡಿದ್ರು ಕೂಡ ನಾವು ಸುಮ್ಮನೆ ಇರ್ತೀವಿ. ಅದಕ್ಕೆ ಬೇಕು ಅಂದ್ರೂ ದಾಸದ ಸಂಸಾರದೊಳಗೆ, ಬ್ಯಾಡ ಅಂದ್ರೂ ಕೂಡ ಕಷ್ಟದ. ಅದಕ್ಕೆ ರಾಗ ಮತ್ತು ದ್ವೇಷಗಳು ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ, ಮನುಷ್ಯರಲ್ಲಿ ರಾಗ ಬೇಕಂತ ಹುಟ್ಟಿಸ್ತದೆ, ದ್ವೇಷ ಅನ್ನುವಂಥದ್ದು ಬೇಡ ಅಂತ. ಅದಕ್ಕೆ ರಾಗ ಅಂದ್ರೆ ಏನು? ಸುಖಾನುಸಯಿ ರಾಗ, ರಾಗದ ಲಕ್ಷಣ ಬರೀತಾರೆ. ಒಂದು ಸುಖವನ್ನು ಅನುಭವ ಮಾಡಿದ ಬಳಿಕ ಆ ಸುಖವನ್ನ ಪುನಃ ಪುನಃ ಅನುಭವಿಸಬೇಕನ್ನುವಂತಹ ಮನಸ್ಸಿನ ವೃತ್ತಿ ಅದಲ್ಲ, ಇದಕ್ಕೆಲ್ಲ ರಾಗ ರಾಗ ಅಂತ ಕರ್ಕೊಂಡ್ಬರ್ತದೆ. ಈಗ ನೀವು ಒಂದ್ ದಿವಸ ಗುಲಾಬ್ ಜಾಮೂನ್ ತಿಂದ್ರೆ ಅಂತ ತಿಳ್ಕೊಂಡು ಬಹಳ ಸ್ವಾದಿಷ್ಟ ಇದ್ದು ಬಹಳ ಸಿಹಿ ಇದ್ದು ಹೊಟ್ಟೆ ತುಂಬ ತಿಂದ್ರೆ ಅವ ಮನಸ್ಸಿನ ಸಂಸ್ಕಾರ. ಆ ಆನಂತರ ಮುಂದ ಮತ್ತೊಮ್ಮೆ ನೀವು ತಿರುಬೇಕನ್ನುವಂತ ಏನು ಇಚ್ಛೆ ಆಗ್ತದಲ್ಲ ಅದಕ್ಕೆಲ್ಲ ರಾಗ ಅಂತಾರ. ಒಮ್ಮೆ ಸುಖವನ್ನು ಅನುಭವ ಮಾಡಿದ ಬಳಿಕ ಆ ಸುಖವನ್ನು ಮತ್ತೆ ಅನುಭವಿಸಬೇಕನ್ನುವಂತ ಏನು ಇಚ್ಛೆ ನಮ್ಮಲ್ಲಿ ಉದಯ ಆಗ್ತದ ಅದು ರಾಗ. ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ವಿಷಯಗಳನ್ನು ಅನುಭವ ಮಾಡ್ಲಿಕ್ಕೆ ಬೇಡ ಮೇಗಿಲ್ಲ ಅವರು. ನೀವು ಬೇಕಾದ ಅನುಭವ ಸುಖವನ್ನು ಅನುಭವ ಮಾಡಿರೋ ವಿಷಯಗಳನ್ನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವ್ದು ಬೇಕಾದ ಅನುಭವ ಮಾಡ್ರಿ. ಪರಂತು ಒಮ್ಮೆ ಅನುಭವ ಮಾಡಿದ್ದನ್ನು ಮತ್ತೆ ಬೇಕನ್ನುವಂತ ಭಾವನೆ ನಿಮ್ಮ ಮನಸ್ಸಲ್ಲಿ ಬರಲಾರ್ದಂಗಿರ್ಬೇಕು. ಅದಕ್ಕೇನ್ ಹೇಳ್ತಾರೆ ರಸವರ್ಜಂ ರಸೋಪ್ಯಶ್ಯ ಪರಂ ದೃಷ್ಟುವ ನಿವರ್ತತೆ. ಗೀತೆಯಲ್ಲಿ ಹೇಳ್ತಾರೆ ಅವರು ಯಾವುದೇ ವಿಷಯ ನಮ್ಮ ಇಂದ್ರಿಯಕ್ಕೆ ಸಂಪರ್ಕ ಆಯ್ತು ಅಂತ ಕೇಳಿದ್ರೆ ಕೇವಲ ಇಂದ್ರಿಯ ವಿಷಯ ಸಂಪರ್ಕ ಅಷ್ಟೇ ಆಗೋದಿಲ್ಲ, ಅದು ನಮ್ಮೊಳಗೆ ಒಂಥರ ರಸವನ್ನು ಒಳಗೆ ಬಿಡ್ತದ. ರೂಪ ಅನ್ನುವಂತಹದ ಕಣ್ಣಿಗೆ ಸಂಬಂಧ ಆದ್ರೂ ಕೂಡ ಆ ರೂಪದ ಸಂಸ್ಕಾರ ನಮ್ಮ ಮನಸ್ಸಿನ ಒಳಗಿಳಿದಾಗ ಆ ವ್ಯಕ್ತಿಯನ್ನು ಮತ್ತೊಮ್ಮೆ ನೋಡಬೇಕನ್ನುವಂತ ಇಚ್ಛೆ ನಮ್ಮಲ್ಲಿ ಅಕ್ಕದ. ರಸದ ರಸ ನಮ್ಮ ಒಳಗಿಳಿದಾಗ ರಸವನ್ನು ಮತ್ತೊಮ್ಮೆ ಆಸ್ವಾದನ ಮಾಡಬೇಕಂತಕ್ಕಂಥ ಇಚ್ಛೆ ನಮ್ಮ ಅಕ್ಕದ. ಗಂಧದ ರಸ ನಮ್ಮ ಒಳಗಿಳಿದಾಗ ಆ ಗಂಧವನ್ನು ಮತ್ತೊಮ್ಮೆ ಮೂಚಿಸಬೇಕನ್ನುವಂತ ಇಚ್ಛೆ ನಮ್ಗೆ ಅಕ್ಕದ. ಅದಕ್ಕೆ ಒಮ್ಮೆ ಅನುಭವ ಮಾಡಿರುವಂತಹ ಸುಖವನ್ನ ಮತ್ತೆ ಮತ್ತೆ ಅನುಭವ ಮಾಡಬೇಕನ್ನುವಂತ ಏನು ಇಚ್ಛೆ ನಮಗಾಗ್ತದ ಆ ಇಚ್ಛನೆ ಇಲ್ಲಿ ರಾಗ ರಾಗ ಅಂತ ಕರ್ಕೊಂಡ್ಬರ್ತದೆ. ಅದಕ್ಕೆ ಸಂಸಾರದಲ್ಲಿ ಒಮ್ಮೆ ಅನುಭವ ಮಾಡಿರ್ತಕ್ಕಂಥ ವಿಷಯನ ಮನುಷ್ಯ ಎಷ್ಟು ಅನುಭವ ಮಾಡ್ತಾನೆ ಮೇಲೆ ಮೇಲೆ ಮಾಡಿದ್ದ ಮಾಡಿದ್ದ ಮಾಡಿದ್ದ ಮಾಡಿದ್ದ. ಅದಕ್ಕೆ ಹಾಡೋದು ಹಾಡೋ ಕಿಸುಬಾಯ ದಾಸ ಅಂತ ಹಾಡಿದ್ದ ಹಾಡೋದು. ಅದಕ್ಕೇನಂದ್ರಪ್ಪ ಅಂದ್ರೆ ಪಿಷ್ಟ ಪೇಷಣ ಅಂತ ಸಂಸಾರದ ವ್ಯವಹಾರ ಹೇಗಿದೆ ಅಂದ್ರೆ ಹಿಟ್ಟು ಬೀಸೋದಿದ್ದಂಗಂತವ್ರು. ಜ್ವಾಳ ಬೀಸಿದ್ರೆ ಜ್ವಾಳ ಮುಗಿಬಹುದು, ಹಿಟ್ಟು ಬೀಸಿ ಹಿಟ್ಟಲ್ಲಿ ಮುಗಿತದ. ಅದು ಬಿದ್ದಿಟ್ಟನ್ನು ಮತ್ತೆ ಹೊಳೆ ಅದ್ರ ಹಾಕೋದು ಮತ್ತೆ ಬೀಸೋದು ಮತ್ತೆ ಹೊಳೆ ಹಾಕೋದು ಮತ್ತೆ ಬೀಸೋದು ಅದು ಎಂದೆಂದೂ ಮುಗಿಯೋದಿಲ್ಲ ಅಂತ. ಹಂಗ ಸಂಸಾರ ಏನಪ್ಪ ಅಂದ್ರೆ ಇದು ಎಂದೆಂದೂ ಮುಗಿಯೋದೇ ಅಲ್ಲ. ಇದು ಯಾರಿಗೂ ಮುಗದೇ ಇಲ್ಲ, ನಿಮಗೂ ಮುಗಿಯಂಗಿಲ್ಲ. ಅದು ನೀವು ಒಂದು ಅರ್ಥ ಮಾಡಿ ಮತ್ತೆ ಮಕ್ಕಳಿಗೆ ಕೊಟ್ಟಕ್ಕೆ ಅವ್ರು ಮತ್ತೆ ಮಾಡ್ತಾರೆ. ಅವ್ರು ಹೋಗ್ತಾ ಹೋಗ್ತು ತಮ್ಮ ಮಕ್ಕಳಿಗೆ ಹೇಳ್ತಾರೆ, ಅವ್ರು ಮತ್ತೆ ಹೌದು ಮಾಡ್ಕೊಂತ ಇರ್ತಾರೆ. ಅಂದ್ರೆ ಒಂದು ಜನ್ಮದೊಳಗೆ ಮನುಷ್ಯ ಮಾಡಿದ ವ್ಯವಹಾರವನ್ನೇ ಒಂದು ಸರಲ್ಲ ಎರಡು ಸರಲ್ಲ ನೂರು ಸರಲ್ಲ ಸಾವಿರ ಸರ ಮಾಡಿದ್ರು ಕೂಡ ಅದು ಮನುಷ್ಯನಿಗೆ ಇನ್ನೂ ತೃಪ್ತಿ ಸಮಾಧಾನ ಕೊಡುದಿಲ್ಲ. ಅದಕ್ಕೆ ಮಾಡಿದ್ದ ಕಾರ್ಯವನ್ನೇ ಪುನಃಪುರ ಮಾಡಿದ್ರೆ ಮಾತಾಡಿದ ಶಬ್ದವನ್ನು ಪುನಃಪುರ ಮಾತಾಡ್ತಾರೆ ಎಷ್ಟು ಅನರ್ಥ ಆಗ್ತಾವ ಅನ್ನೋದ್ರ ಬಗ್ಗೆ ಒಂದು ಬಹಳ ಸುಂದರವಾದ ಒಂದು ಕಥೆ ಬರ್ತದೆ. ಒಂದು ದೇಶದ ರಾಜ ಕಿವುಡಿದ್ದ, ಕಿವುಡು ರಾಜ. ಯಾರಾದರೂ ಏನಾದ್ರು ಹೇಳಿದ್ರೆ ಅವನಿಗೆ ಜಲ್ದಿ ಕೇಳ್ತಿದ್ದಿಲ್ಲ. ಅವ ಏನ್ ಮಾಡ ತಂದೆ ಕಿವುಡ್ತನ ಮುಚ್ಕೋಬೇಕಾಗಿತ್ತು ಅವನಿಗೆ. ಒಂದ್ ಸರಿ ಹೇಳಿದ ಕೂಡ ಕೇಳ್ತಿದ್ದಿಲ್ಲ, ಏನ್ರಿ ಏನ್ರಿ ಏನ್ರಿ ಅಂತ ಕೇಳಬೇಕಾಗಿತ್ತು ಅವನು. ಅವ ಅನ್ನ ಇದನ್ನ ಹಂಗಾರ ಮಾಡಿದನ ನಿಯಮ ಪರಿವರ್ತನೆ ಮಾಡಬೇಕು ನಮ್ಮ ದೇಶದಾಗ. ಅವನೊಂದು ಆರ್ಡರ್ ಹೊರಡಿಸ್ತ ಏನಂತ, ಯಾರು ಒಂದೇ ಸರಿ ಮಾತಾಡಬಾರ್ದು, ತನ್ನ ಕಿವುಡ್ತನ ಮುಚ್ಚಿಕೊಳ್ಳಾಕ ಅವ್ ಎಲ್ಲಾರನ್ನೂ ಕಿವುಡನ್ನು ಮಾಡಿಬಿಟ್ಟವ. ನೀವು ಯಾರಿಗೆ ಏನೇ ಶಬ್ದ ಹೇಳಬೇಕಾದ್ರೆ ಕೂಡ ಒಂದು ಶಬ್ದ ಒಂಬತ್ತು ಸಲ ಹೇಳಬೇಕು. ಅಂದ್ರೆ ಹೊಳೆ ಮೂಳ ಕೇಳೋ ಜರೂರ ತರಂಗಿಲ್ಲ, ಅನಾಯಾಸ ಒಂಬತ್ತು ಸಲ ಒಳಗೆ ಹಂಗಾರ ಒಂದ್ಸಲ ಕೇಳೇ ಕೇಳುತ್ತ ಅಂತ ತಿಳ್ಕೊಂಡು ತನ್ನ ಅನುಕೂಲಕ್ಕಾಗಿ ಅವ ಕಾನೂನು ಮಾಡಿಬಿಟ್ಟು ಎಲ್ಲಾ ಕಡೆ ಚಾಲುವ ದೂರಗೆಲ್ಲ. ಅಕಸ್ಮಾತ್ ಆಗಿ ಯಾರು ಒಬ್ಬ ಮನುಷ್ಯ ಒಂದೇ ಶಬ್ದವನ್ನು ಒಂದೇ ಸರ ಪ್ರಯೋಗ ಮಾಡಲು ಬಂದಂತ ಹೇಳಬೇಕು, ಅವನಿಗೆ ಫಾಸಿ ಶಿಕ್ಷಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ಜನರು ಮರಣ ಕಂಜಿಬಿಟ್ರು. ಏನೇ ಹೇಳಬೇಕಾದ್ರೂ ಕೂಡ ಎಲ್ಲರೂ ಒಂಬತ್ತು ಸಲ ಹೇಳೋದು. ಮನೆಗೆ ಬರ್ರಿ ಅಂತ ಕರಿಬೇಕಾದ್ರೆ ಮನೆಗೆ ಬರ್ರಿ ಮನೆಗೆ ಬರ್ರಿ ಮನೆಗೆ ಬರ್ರಿ ಮನೆಗೆ ಬರ್ರಿ ಅಂತ ಹೇಳಿಸ್ಬೇಕಾದ್ರೆ ಮತ್ತೊಂದು ಕಡೆಗೆ ಆಗಂಗಿಲ್ಲ. ಅದ್ರ ಬರೋಬ್ಬರಿ ಆದವಿಲ್ಲ ಅಂತ ಅವ ಉತ್ತರ ಹೇಳ್ಬೇಕಾದ್ರೆ ಒಂದೇ ಸಲ ಹೇಗಿಲ್ಲ, ಹೂನ್ ರೇ ಹೂನ್ ರೇ ಹೂನ್ ರೇ ಅಂತ ಅದು ಒಂಬತ್ತು ಸಲ ಹೇಳ್ಬೇಕಾದ್ರೆ. ಇದೇನು ರಾಜ್ಯ ತುಂಬೆಲ್ಲ ಬರೇ ಇದೇ ಚಾಲುವಾಗ್ಬಿಡುತ್ತೆ. ಗೋಳಗುಂಬಿಟ್ಟಿದ್ದಂಗ ಕೂಡ ಅವನ ರಾಜ್ಯನೇ. ಒಂದ್ ಸರ ಏನಾಯ್ತು ಅಂದ್ರೆ ರಾಜ ಎಲ್ಲೋ ಅಡವಿಗೆ ಅವ ಬೇಟೆ ಆಡಕ್ ಹೋಗಿದ್ದ. ಏನಾಗಿದೆ ನಿಮ್ಮ ಅರಮನೆಗೆ ನಿಮ್ಮ ಅರಮನೆಗೆ ಏನಾಗ್ಯದ ಏನಾಗ್ಯದ ಏನಾಗ್ಯದ ಅಂತ ಬೆಂಕಿ ಎತ್ತದ ಬೆಂಕಿ ಎತ್ತದ ಬೆಂಕಿ ಎತ್ತದ ಎಷ್ಟು ಹಣ್ಣುಗಳಾಗಿ ಅಲ್ಲಿ ಏನಾಗಿತ್ತು ಎಲ್ಲ ಸುಟ್ಟು ಹೋಗಿಬಿಟ್ಟೆ. ಅವ ರಾಜ ಮಾಡ್ಲಿ ಬಂದು ಅದನ್ನು ಆರಿಸಪ್ಪ ಆರಿಸಪ್ಪ ಆರಿಸಪ್ಪ ಅಂದ್ರೆ ಅದೆಲ್ಲ ತಾನ ಆರೇ ಹೋಗಿತ್ತು. ಅದೇನು ಆಶೀರ್ಸ ರಟ್ಟಿದ್ದು ಆ ಸುಡೋ ಸುಟ್ಟೆಲ್ಲ ಆರೇ ಹೋಗಿತ್ತು. ಬಂದು ನೋಡಿದ ಇಂಥ ಅನಾಹುತಗಳು ರಾಜರು ಎಷ್ಟು ಆಗಿದ್ದು ಎಲ್ಲರಿಗೂ. ಆದ್ರೆ ಇವನು ಸ್ವತಃ ಅನುಭವ ಬರುವವರಿಗೆ ಆ ಆರ್ಡರ್ ಬದಲಿ ಮಾಡಿದ್ದಿಲ್ಲ. ಯಾವಾಗ ಸ್ವತಃ ಅನುಭವ ಬಂತು ಅವಾಗ ಆಗಿಂದಾಗ ಆರ್ಡರ್ ಚೇಂಜ್ ಮಾಡಿಬಿಟ್ಟು ಒಂದು ಮಾತು ಒಂದ ಸರಿ ಮಾತಾಡಬೇಕು ಎರಡು ಸರಿ ಮಾತಾಡಬಾರದು ಅಂತ ಅಂದ್ರೆ ಒಂದು ಮಾತನ್ನ ಒಂಬತ್ತು ಸರ ಮಾತಾಡಿದಾಗ ಎಷ್ಟು ಅನರ್ಥ ಆಯ್ತು. ಒಂಬತ್ತು ಸರ ಹೆಚ್ಚಲ್ಲ. ನೀವು ಸಂಸಾರದಲ್ಲಿ ಮಾಡಿದ್ದೇ ಮಾಡೋದು ಮಾಡಿದ್ದೇ ಮಾಡೋದು ಅಂದ್ರೆ ಎಷ್ಟು ಅನರ್ಥ ಆಯ್ತಪ್ಪ ಅಂದ್ರೆ ಒಂದು ವಿಷಯವನ್ನು ಅನುಭವ ಮಾಡಿದಾಗ ಮನುಷ್ಯನಿಗೆ ಅದರದ್ದು ಸಂಸ್ಕಾರ ಮನಸ್ಸಿನ ಹೋಗ್ತವೆ. ಅವು ಮತ್ತೆ ನಮ್ಮಲ್ಲಿ ಇಚ್ಛಾರೂಪ ಹೊರಗಿಡ್ತವೆ. ಅದಕ್ಕೆ ರಾಗ ಅಂದ್ರೆ ಒಮ್ಮೆ ಅನುಭವ ಮಾಡಿರ್ತಕ್ಕಂತ ಸುಖವನ್ನ ಮತ್ತೊಮ್ಮೆ ಅನುಭವ ಮಾಡಬೇಕಂತಕ್ಕಂತೆ ನಮಗೆ ಇಚ್ಛಾ ಬರ್ತದ. ಆ ಇಚ್ಛೆಗೆನೆ ರಾಗ ಅಂತ ಕರ್ಕೊಂಬುದು. ಅದಕ್ಕೆ ನಾವು ನಿನ್ನೆ ಹೇಳಿದ್ದೇವೆ ರಾಗ ಅನ್ನುವಂತಹದ್ದನ್ನು ಕೂಡ ಮನಸ್ಸಿಗೆ ಒಂದು ಚಿತ್ರವನ್ನು ಮಾಡ್ತದೆ ಅಂದ್ರೆ ಸಂಸಾರ ಅದರ ಮುಖಾಂತರವಾಗಿ ಒಳಗೆ ಬರ್ತದೆ. ಯಾವ ಸಂಸ್ಕಾರ ನಿಮ್ಮ ಮನಸ್ಸಲ್ಲಿ ಹಾಕವ ಅಂದ್ರೆ ಯಾವ ವಸ್ತುವಿನ ಮೇಲೆ ನಿಮ್ಮ ರಾಗ ಇರ್ತದೆ ಆ ವಸ್ತು ನಿಮ್ಮ ಮೇಲೆ ಸಂಸ್ಕಾರ ಮಾಡ್ತದೆ. ಅದೇ ಪ್ರಕಾರವಾಗಿ ದ್ವೇಷ ಅಂದ್ರೆ ಏನು? ದುಃಖಾನುಶಯಿ ದ್ವೇಷ. ನಾವೇನಾದರೂ ದುಃಖವನ್ನು ಅನುಭವ ಮಾಡ್ತೀವಿ, ಆ ದುಃಖವನ್ನು ಅನುಭವ ಮಾಡಿದ ಬಳಿಕ ಆ ವ್ಯಕ್ತಿಯ ಬಗ್ಗೆ ನಮ್ಮಲ್ಲಿನ ಕ್ರೋಧ ಭಾವನೆ ಬರುತ್ತದೆ ಸಂಸ್ಕಾರ ಪೂರ್ವಕವಾಗಿ. ಅದಕ್ಕೆ ನಾವು ದ್ವೇಷ ಅಂತ ಕರ್ಕೊಂಬುದು. ಅದಕ್ಕೆ ಅಂತಃಕರಣದೊಳಗೆ ಸೂಕ್ಷ್ಮ ಶರೀರಕ್ಕೆ ದುಃಖ ಎದರಿಂದ ಆಗ್ತದಂದ್ರೆ ರಾಗದಿಂದ ಮತ್ತು ದ್ವೇಷದಿಂದ. ಅದಕ್ಕೆ ನಿಜಗೊಂಡು ಹೇಳಿದ್ರೆ ರಾಗದೆಂಬೇರೆನ್ನು ಭವಬೀಜ ಮುಂಟೆ. ಈ ಸಂಸಾರಕ್ಕೆ ಜೀವಾತ್ಮ ಪುನಃ ಪುನಃ ಪುನಃ ಪುನಃ ಒಳಗೆ ಬರಬೇಕಾದ್ರೆ ಏನು ಕಾರಣ ಅಂದ್ರೆ ಸಂಸಾರದ ಮೇಲಿರ್ತಕ್ಕಂಥ ಅತಿಯಾದ ಆಸಕ್ತಿನೇ ಮನುಷ್ಯನ ಈ ಸಂಸಾರಕ್ಕೆ ಮತ್ತೆ ಮತ್ತೆ ಬಳ್ಳಿ ತರಲಿಕ್ಕೆ ಕಾರಣೀಭೂತ. ಇನ್ನು ಸಂಸಾರದಲ್ಲಿ ದ್ವೇಷ ಇಟ್ಟು ಕೂಡ ಮತ್ತೆ ಸಂಸಾರದಲ್ಲಿ ಬರ್ತಾನೆ ಮನುಷ್ಯ. ಈಗ ಎಷ್ಟೋ ಜನರು ಜಗಳಾಡ್ತಾರೆ, ಜಗಳಾಡಿ ಒಬ್ಬರಿಗೊಬ್ಬರು ಮನಸ್ಸಲ್ಲಿ ದ್ವೇಷ ಮಾಡಿಕೊಂಡಿರ್ತಾರೆ. ಜೀವಿಗಳ ಸ್ವಭಾವ ಏನು ಅಂದ್ರೆ ನನಗಿವ ದುಃಖ ಕೊಟ್ಟನಪ್ಪ ಅಂದ ಬೆಳಗ್ಗೆ ಇವನು ಕೂಡ ನನ್ನ ದುಃಖ ಕೊಡಬೇಕು, ಆ ಸೇಡು ತೀರಿಸಿಕೊಳ್ಬೇಕಂತಕ್ಕಂಥ ಭಾವನೆ ಸಾಮಾನ್ಯವಾದ ಜೀವಗಳಲ್ಲಿರ್ತದೆ. ಅಕಸ್ಮಾತ್ ಆಗಿ ಒಬ್ಬ ಮನುಷ್ಯ ತನ್ನ ಜೀವ ಇರುವವರೆಗೆ ತನ್ನ ಪ್ರಾಣ ಇರುವವರೆಗೆ ಅವನ ಕಡೆಯಿಂದ ಸೇಡು ತೀರಿಸಿಕೊಳ್ಳೋದಾಗದೆ ಹೋಯಿತು ಅಂದ್ರೆ ಅವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ತಾನಂತೂ ಬಂದೇ ಬರ್ತಾನೆ, ಪರಂ ತನ್ನ ಮಕ್ಕಳಿಗೆ ಬರೀ ಮಕ್ಕಳಿಗೆ ಹೇಳೋಕ ನೋಡು ಅವನ ಕೂಡ ಹೆಂಗೆ ನಾವು ಮಾಡ್ಕೊಂಡು ಬಂದೇವಿ. ಅವನಿಗೆ ನಮ್ಗೆ ಅನೇಕ ದಿವಸಗಳಿಂದ ದ್ವೇಷದ ಅದನ್ನು ಸೇಡ್ ನೀನಾದ್ರೂ ತೀರಿಸ್ಕೋಬೇಕು ಅಂತ ತಿಳ್ಕೊಂಡು ಮಗನಿಗೆ ಹೇಳ್ತಾನೆ. ಅಂದ್ರೆ ನಾವು ನಮ್ಮಲ್ಲಿರುವಂತಹ ದುರ್ಗುಣವನ್ನು ನಮ್ ಪೂರ್ತಿ ತೆಗೆದುಕೊಂಡು ಹೋಗಿಲ್ಲ, ಅದು ಮತ್ತೆ ಮುಂದಿನ ಜೀವಿಗಳಿಗೆ ನಾವೆಲ್ಲ ಕೊಟ್ಟು ಹೋಗ್ತೀವಿ. ಅದಕ್ಕೆ ಜಗತ್ತಲ್ಲಿ ಬಂದಿರತಕ್ಕಂತಹ ಜೀವಿಗಳು ವ್ಯವಹಾರ ಕ್ಷೇತ್ರದಲ್ಲಿ ತಾವು ಒಬ್ಬರಿಗೊಬ್ಬರು ಮನಸ್ತಾಪ ಆಗ್ತದೆ, ಒಬ್ಬರೊಬ್ಬರಲ್ಲಿ ದ್ವೇಷ ಭಾವನೆಗಳು ಬರ್ತವೆ. ಈ ದ್ವೇಷ ಭಾವನೆಗಳು ಹಾಗೆ ಉಳಿಬಾರದು. ಈ ಶರೀರವನ್ನು ಜೀವಾತ್ಮ ಬಿಡುಗಡೆಗಾಗಿ ರಾಗದ್ವೇಷವನ್ನು ಕಳ್ಕೊಂಡು ಹೋಗಬೇಕನ್ನೋ ಸಲುವಾಗಿ ಎಷ್ಟೋ ಶಾಸ್ತ್ರ ಹೇಳಿದ್ರು, ಪುರಾಣ ಹೇಳಿದ್ರು, ಪ್ರವಚನ ಹೇಳಿದ್ರು, ಆದರೂ ಇದು ಹೋಗದೇ ಇದ್ದಾಗ ಕೆಲವೊಂದು ಲೋಕದಲ್ಲಿ ಆಚರಣೆಗಳನ್ನು ತಂದು ರೂಢಿಗಳನ್ನು ತಂದು. ಈಗ ನಿಮ್ಮಲ್ಲಿ ಮಕರ ಸಂಕ್ರಮಣ ಬರ್ತದೆ, ಮಕರ ಸಂಕ್ರಾಂತಿ, ಅವಾಗೆಲ್ಲ ಏನ್ ಮಾಡ್ತೀರಿ ನೀವು? ಎಳ್ಳು ಬೆಲ್ಲ ತಿಂತೀರಿ, ನೀವೇ ತಿಂತೀರಿ, ಯಾರ್ಯಾರು ಕೊಡ್ತಾರೆ? ಕೈಯಾಗಿ ಎರಡು ಬೆಲ್ಲ ಹಿಡ್ಕೊಂಡು ಮನೆ ಮನೆಗೆ ಅಡ್ಡಾಡಿ ಅವ್ರಿಗೆ ಕೊಡೋದು. ಈಗ ಹತ್ತುಗೋರಿ ಎಳ್ಳು ಬೆಲ್ಲ ಹತ್ತುಗೋರಿ, ನಾವು ನೀವು ಎಳ್ಳು ಬೆಲ್ಲದ ಹಂಗ ಆಗಿರೋಣ. ಎಳ್ಳಲ್ಲಿ ಏನ್ ಗುಣ ಅದ, ಬೆಲ್ಲದಲ್ಲಿ ಏನು ಗುಣ ಅದ? ಎಳ್ಳಿನೊಳಗ ಸ್ನೇಹ ಗುಣ ಅದ, ಬೆಲ್ಲದೊಳಗ ಮಧುರ ಗುಣ ಅದ. ಅದಕ್ಕೆ ಎಳ್ಳಿನಲ್ಲಿ ಹೆಂಗ ಸ್ನೇಹ ಅದ ಹಂಗ ನಮ್ಮ ನಿಮ್ಮಲ್ಲಿ ಸ್ನೇಹ. ಹೋಗೋನು, ಎರಡು ಬೆಲ್ಲ ಕೊಟ್ಟು ಮತ್ತೆ ಯಥಾ ಪ್ರಕಾರ ಆಗೋನು. ನೀವೇನಂತಾರೆ, ನಾ ಯಾಕೆ ಹೋಗಿ ಅಲ್ಲಿ ಕೊಡಕ್ಕೆ, ಅವನೇ ಇಲ್ಲಿ ಬರಲಿ, ನಾ ಅಲ್ಲಿ ಹೋದ್ರೆ ನನ್ನ ಕಿಮ್ಮತ್ ಕಡಿಮೆ ಆಗ್ತದಂತ ಇವ ಅರ್ಥ ಮಾಡಿಕೊಂತಾರೆ. ಅವ ನಾವನ್ ಮನೆಗೆ ಹೋದ್ರೆ ನನ್ನ ಕಿಮ್ಮತ್ ಕಡಿಮೆ ಆಗುತ್ತಂತ ಇವ ಅರ್ಥ ಮಾಡಿಕೊಂತಾರೆ. ಅವ ಅವ್ರ ಮನೆಗೆ ಇರ್ತಾನೆ, ಇವನ್ ಮನೆಗೆ ಇರ್ತಾನೆ. ಪರಂತು ಇಂಥ ಸಂದರ್ಭಗಳಲ್ಲಿ ಅಕಸ್ಮಾತ್ ಆಗಿ ಏನೋ ಒಂದು ನಿಮಿತ್ತವಾಗಿ ದ್ವೇಷ ಭಾವನೆ ಬಂದಿದ್ದನ್ನು ದೂರ ಮಾಡಿಕೊಳ್ಳದೆ ಹೋದ್ರೆ ಅದು ಹೊತ್ತು ಹಾಗೇ ನಮ್ಮಲ್ಲಿ ಉಳ್ಕೊಂಡು ಬರುತ್ತೆ. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಆ ದ್ವೇಷ ಭಾವನೆಗಳನ್ನ, ಕಟು ಭಾವನೆಗಳನ್ನ ದೂರ ಮಾಡಿಕೊಳ್ಳೋ ಸಲುವಾಗಿ ಒಂದ್ ಹಬ್ಬ ಅಲ್ಲ ಎರಡು ಹಬ್ಬ ಅಲ್ಲ, ಮಹಾನವಮಿ ಹಬ್ಬ ಬರ್ತದೆ. ಅವಾಗ ಏನ್ ಮಾಡ್ತಾರೆ, ವಿಜಯದಶಮಿ ದಿವಸ ಬನ್ನಿ ಕೊಡ್ತಾರೆ ಒಬ್ಬರಿಗೆ ಒಬ್ಬರು. ಆ ಬನ್ನಿ ಪತ್ರ ತೆಗೆದುಕೊಂಡು ಅದಕ್ಕೆ ನೀವು ಬಂಗಾರ ಅಂತಾರೆ, ಬನ್ನಿ ಬಂಗಾರ. ಈಗ ತಗೋರಿ, ನಾವು ನೀವು ಬಂಗಾರದಂಗಾಗಿರೋಣ. ಬಂಗಾರ ಯಾರಿಗೆ ಬೇಡ, ಎಲ್ಲರಿಗೆ ಬೇಕಾಗಿರ್ತದೆ. ಹಂಗ ನಾವು ನೀವು ಎಲ್ಲರಿಗೆ ಬೇಕಾದಂಗ ತಿಳ್ಕೊಂಡು ಒಬ್ಬರಿಗೊಬ್ಬರು ಉಡ್ಲಿಕ್ಕೆ. ಅಕಸ್ಮಾತ್ ಮಕರ ಸಂಕ್ರಮಣದೊಳಗೆ ನಿಮಗೆ ಏನೋ ಸ್ವಭಾವಗಳನ್ನು ಹೊಂದಿಸಿ ಉಳ್ಲಿಕ್ಕೆ ಆಗಲ್ಲಪ್ಪ ಅಂದ್ರೆ ಮತ್ತೊಂದು ಅವಕಾಶ ಕೊಟ್ಟಾರೆ. ವಿಜಯದಶಮಿ ದಿವಸ ಹೋಗಿ ಒಬ್ಬರಿಗೊಬ್ಬರು ಬಂಗಾರ ಕೊಟ್ಟು ಬಂಗಾರದ ಆಗಲಿ ಅಂತ ಕೆಲವರು ಅವಾಗಲೂ ತಪ್ಪಿಸಿಕೊಂತ. ಇನ್ನು ಈ ಕಡೆ ಐತೆ ಅಲ್ಲ, ಉತ್ತರ ಭಾರತದಲ್ಲಿ ಹೋಳಿ ಹುಣ್ಣಿಮೆ ಅಂತ ಬರ್ತದ, ಅದಕ್ಕೆ ಹೋಲಿ ಮಿಲನ್ ಅಂತಾರ. ಹೋಳಿ ಹುಣ್ಣಿಮೆಯೊಳಗೆ ಎಲ್ಲ ಮುಂಜಾನೆ 6 ಗಂಟೆ ಏನಿಟ್ಕೊಂಡು ಮಧ್ಯಾಹ್ನ 12 ಗಂಟೆವರೆಗೆಲ್ಲ ಬಣ್ಣ ಆಡಿ ಏನ್ ಅಸಲಿ ಶಬ್ದ ಪ್ರಯೋಗ ಮಾಡೋಕ್ ಇವೆಲ್ಲ ಮಾಡಿ ಏನ್ ಆಮಕ್ಕೆಲ್ಲ ಆಗಿ ಆಮೇಲೆಲ್ಲ ಸ್ನಾನ ಮಾಡಿಕೊಂಡು ಶುಚಿರ್ಭೂತವಾಗಿ ಹೊಸ ಬಟ್ಟೆ ಹಾಕಿಕೊಂಡು ಆಮೇಲೆ ಒಬ್ಬರಿಗೊಬ್ರು ಮಿಠಾಯಿ ತಗೊಂಡು ಗುಲಾಲ್ ಹಚ್ಚಿ ಮಿಠಾಯಿ ಕೊಟ್ಟು ಒಬ್ಬರಿಗೊಬ್ರು ಆಲಿಂಗನ ಮಾಡಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಕ್ಕಂಥ ಒಂದು ಹಬ್ಬ ಇದೆ. ಅದೊಂದು ಅವಕಾಶ ನಮಗೆ ಕೊಟ್ಟಿರ್ತಾರೆ ಅವರು. ಹೀಗೆ ವಿಜಯದಶಮಿ, ಹೋಳಿ ಹುಣ್ಣಿಮೆ, ಆಮೇಲೆ ಮಕರ ಸಂಕ್ರಾಂತಿ, ಇವೆಲ್ಲ ನೀವು ಶಾಸ್ತ್ರ ಹೇಳಲಾರದ ಸಹಜವಾಗಿ ಆದರೂ ಕೂಡ ಒಬ್ಬರೊಬ್ಬರಲ್ಲಿ ಬಂದಿರತಕ್ಕಂತಹ ದ್ವೇಷ ಭಾವನೆಗಳನ್ನು ಸಹಜವಾಗಿ ದೂರ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಅನ್ನುವಂತಹದ್ದನ್ನ ಆಚಾರದ ಪರಂಪರೆಯಲ್ಲಿ ಕೂಡ ತೆಗೆದುಕೊಂಡು ಬಂದಿರ್ತಾರೆ. ಇನ್ನು ಅಂಥ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಇವರು ಉಳ್ಕೊಂಡ್ರು ಅಂದ್ರೆ ಅವರು ಈ ಜನ್ಮದಲ್ಲಿ ಸುಧಾರಣೆ ಆಗೋದೇ ಇಲ್ಲ ಅನ್ನೋದನ್ನ ನೀವು ಪಕ್ಕ ಗಂಟು ಹಾಕೊಂಡು ಬಿಡಬೇಕು. ಅದಕ್ಕಾಗಿ ಸುಧಾರಣೆಗೆ ಅವಕಾಶ ಸಿಕ್ಕಾಗ ಮನುಷ್ಯ ಸುಧಾರಣೆ ಮಾಡಿಕೊಳ್ಬೇಕು. ಮನೆಯೊಳಗನೆ ಸಂಬಂಧ ಕೆಡ್ತವೆ, ಊರಿನಲ್ಲಿ ಸಂಬಂಧ ಕೆಡ್ತವೆ. ಒಂದು ಮನೆಯೊಳಗೆ ಗಂಡ ಹೆಂಡತಿ ಜಗಳ ಮಾಡಿದ್ರು, ಜಗಳ ಮಾಡಿದ್ರೆ ಅಂದ್ರೆ ಗಂಡ ಹೆಂಡತಿ ಮಾತಾಡಂಗಿಲ್ಲ, ಮಾತಿಲ್ಲ. 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು, ಹಿಂಗೆ 5-6 ವರ್ಷ ಹೋದ್ ಒಟ್ಟು ಒಬ್ರಿಗೊಬ್ರು ಮಾತಿಲ್ಲ. ಆದ್ರೂ ಒಂದು ಮಗುವಾಯ್ತು, ಒಂದು ಮಗುವಾಯ್ತು, ಮಗು ದೊಡ್ಡದಾಯ್ತು, ಅದು ಸಾಲಿ ಹೋಗಾಕತ್ತ, ಸ್ವಲ್ಪ ಮಾತಾಡ್ಲಿಕ್ಕೆ ಬರಕತ್ತ ಅದಕ್ಕೆ ಮಗುವಿಗೆ. ಆದ್ರೆ ಇವ್ರು ಮಾತಾಡಂಗಿಲ್ಲ, ಇಬ್ರು ಮಗುವಿನ ಜೊತೆಗೆ ಮಾತಾಡ್ಬೇಕು, ಪರಂತು ಒಬ್ರಿಗೊಬ್ರು ಮಾತಾಡಂಗಿಲ್ಲ. ಆ ಮಗುವಿಗೆ ಮೊದಲು ತಿಳುವಳಿಕೆದ್ದಿಲ್ಲ, ಯಾವಾಗ ತಿಳುವಳಿಕೆ ಬಂತು ಆ ಮಗುಗೆ ಅನಿಸ್ತದೆ, ನಮ್ಮಪ್ಪ ನಮಗೂ ಯಾಕೆ ಮಾತಾಡಂಗಿಲ್ಲ, ಇವರು ನಾನು ಕೂಡ ನಮಗೂ ಮಾತಾಡ್ತಾರ, ನಮ್ಮಪ್ಪ ನಾನು ಕೂಡ ಮಾತಾಡ್ತಾರಪ್ಪ, ನಮ್ಮವ್ವ ನಮ್ಮಪ್ಪ ಯಾಕೆ ಮಾತಾಡುವಲ್ರು. ಅದನ್ನ ಕೇಳಕ ಹೋದ್ರೆ ಏ ನಿನಗೇನು ಬಗ್ಗೆ ಸುಮ್ಕೊಂಡ್ರ ಅಂತ ಸುಮ್ಮಕೊಂಡಿರ್ತಿತ್ತ. ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರೆ, ಶಾಲೆಯೊಳಗೆ ಶಿಕ್ಷಕರು ಮಗುವಿಗೆ ಒಂದು ಹಿಂದಿ ಪಾಠ ಹೇಳೋ ಕಾಲಕ್ಕೆ ಒಂದು ಉಕ್ತಿಯನ್ನು ಕಲಿಸಿದ್ರು. ಏನಿತ್ತು ಅಂದ್ರೆ, ಕಡವೆ ಬೋಲ್ನ ಬೋಲರೆ ಬಾಯಿ ಅಂದ್ರೆ ಅರ್ಥ ಏನು ಅಂದ್ರೆ, ಕರ್ಕಶವಾದ ಶಬ್ದಗಳನ್ನ ಯಾರಿಗೂ ನೀನು ಪ್ರಯೋಗ ಮಾಡಬೇಡ. ಮನುಷ್ಯನಿಗೆ ಸಂಬಂಧ ಕೆಡೋದಲ್ಲೇ ಮಾತಿನಿಂದ ಸಂಬಂಧ ಕೆಟ್ಟು ಬಿಡ್ತ. ಮಾತು ನಿಮ್ ಹಾಗೆ ಕೆಡೆಯು, ಮಾತಿನಿಂದ ಮಿತ್ರರಾಗ್ತಾರೆ, ಮಾತಿನಿಂದ ಶತ್ರುಗಳಾಗ್ತಾರೆ. ಅದಕ್ಕೆ ಅವ ಆ ಹುಡುಗ ಅದನ್ನ ಪಾಠ ಮಾಡ್ಕೊಂಡು ಬಂದಿತ್ತು, ಅದನ್ನ ಕಂಠ ಪಾಠ ಮಾಡ್ಕೊಂಡು ಬೈತಾ ಅನುಕೋಂತ ಮನೆಯಾಗ ಬಂತು. ಕಡವೆ ಬೋಲನ ಬೋಲರೆ ಬಾಯಿ ಬೋಟಿಗೆ ಇವ್ರು ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ಯಾರೋ ಒಬ್ರಿಗೊಬ್ರು ಏನಾರ ಕರ್ಕ ಶಬ್ದ ಪ್ರಯೋಗ ಮಾಡಿರ್ಬೇಕು, ಅವ್ರ ಮಾತು ಬಂದಾಗಿತ್ತು. ಅವಾಗ ಮಾತು ಅನುಕೋಂತ ಬಂದ ಕೂಡಲೇ ಅವರವ್ವ ಕೇಳಿಲ್ಲ ಅದನ್ನ, ಏ
2: ನಿಮ್ಮ ಅಪ್ಪನ ತೋಗಂಗ ಅದನ್ನ ಕಡವೇ ಬೋಲನ ಬೋಲರೇ ಬಾಯ್ ನನ್ನ ಮುಂದಲ್ಲ ನಿಮ್ಮ ಅಪ್ಪನ ತೋಗ ಹೇಳದು. ಆಫೀಸ್ನ ಕೂತ್ಕೊಂಡಿದ್ದ ಅದು ಅಪ್ಪನ ಹತ್ರ ಬಂತು. ಕಡವೇ ಬೋಲನ ಬೋಲ್ರೇ ಬಾಯ್ ಅಪ್ಪನ ಹತ್ರ ಅಂತ ಆಪೇ ನಿಮ್ಮ ಅಣ್ಣ ತೋಗ ಹೇಳಿದ ಅಂದ್ರೆ ಆಕೆ ಸುಧಾರಣೆ ಆಗಲಿ ಅಂತ ಇವ ಅಂತಾನ, ಇವ ಸುಧಾರಣೆ ಆಗಲಿ ಅಂತ ಆಕೆ ಅಂತ. ಪರಂತ ನಾವು ಸುಧಾರಣೆ ಆಗ್ಬೇಕನ್ನೋ ಭಾವನೆ ಇಬ್ಬರಲ್ಲಿ ಬರ್ತಾ ಇಲ್ಲ. ಆಕೆ ಕೆಟ್ಟ ಆಕೆ ಸುಧಾರಣೆ ಆಗ್ಬೇಕಂತ ಅವ ಅಂತಾನ, ಇವನೇ ಕೆಟ್ಟಾನ ಇವ ಸುಧಾರಣೆ ಆಗುತ್ತ ಆಕೆ ಅಂತ. ಅದು ಹುಡುಗ ಮಡಿಗೆ ಮೇಲೆ ಹೋಗ್ಬೇಕು, ಆಫೀಸ್ನ ಬರ್ಬೇಕು, ಅಲ್ಲಿ ಹೊಂದ್ಬೇಕು ಇಲ್ಲಿ ಹೊಂದ್ಬೇಕು ಅದು ಅಂತಿದ್ ಅಲ್ಲಿ ಹೋದ್ರೆ ಇಲ್ಲಿ ಕಳಿಸ್ತಾರ, ಇಲ್ಲಿ ಹೋದ್ರೆ ಅಲ್ಲಿ ಕಳಿಸ್ತಾರ. ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಅದು ಹುಡುಗ ಏನ್ ಮಾಡ್ತದ, ಅದು ಅಡಿಗೆ ಮನೆ ಬಿಡ್ತು, ಆಫೀಸನ್ನು ಬಿಡ್ತು, ನಡುಮನೆ ಎತ್ಕೊಂಡ್ಬಿಡ್ತದ. ಅಲ್ಲಿ ಎತ್ಕೊಂಡೆಲ್ಲ ಕತ್ತದ, ಕಡವೆ ಬೋಲನ ಬೋಲ್ರೆ ಬಾಯಿ, ಕಡವೆ ಬೋಲನ ಬೋಲ್ರೆ ಬಾಯಿ. ಅವಾಗ ಅವ್ರ ಹೆಣ್ಮಗಳು ಅಡಿಗೆ ಮನೆ ಕುತ್ಕೊಂಡಿದ್ಲಲ್ಲ, ಆಕೆ ವಿಚಾರ ಮಾಡಿದ್ ಎಲ್ಲೆಲ್ಲ ಕತ್ತದ ನೋಡ್ಬೇಕು ಅಂತ ತಿಳ್ಕೊಂಡು ಅಡಿಗೆ ಮನೆ ಬಿಟ್ಟು ಬಂದ. ಇವಾಗ ಸ್ವಲ್ಪ ಆಫೀಸ್ ಬಿಟ್ಟು ಬಂದ, ಅದು ಮಧ್ಯಲ್ಲಿ ಎತ್ಕೊಂಡೆಲ್ಲ ಕತ್ತಿತ್ತಲ್ಲ, ಆ ಮಗುವಿನ ಶಬ್ದಗಳು ಇಬ್ಬರ ಮನಸ್ಸು ಇಷ್ಟು ಪರಿಣಾಮ ಮಾಡಿದ್ರು. ಅನೇಕ ದಿನಗಳಿಂದ ದ್ವೇಷ ಇಟ್ಕೊಂಡಿರ್ತಕ್ಕಂಥ ಮಾತು ಬಂದಾಗಿರ್ತಕ್ಕಂಥ ಅವ್ರ ಗಂಡ ಏನ್ರು ಅದು ಸ್ವಲ್ಪ ಮರೆತು ಬಿಟ್ರು. ನಾವಿಬ್ರು ಮಾತಾಡೋದಲ್ಲ ಅನ್ನುವಂಥ ಭಾವನೆ ಮರೆತು ಇಬ್ರು ಮಗುವಿನ ಸಮೀಪಕ್ಕೆ ಬಂದ್ರು. ಅವರು ಇಬ್ರು ಮಗುವಿನ ಸಮೀಪಕ್ಕೆ ಬಂದ ಕೂಡಲೇ ಮಗು ನಡುವಿಂದ ಸರಬಂದ್ಬಿಡ್ತು. ಆಮೇಲೆ ಅವರಿಬ್ರು ಒಂದಾದ್ರು ಮಗುವಿನ ಮಾತಿನ ಉಪದೇಶ ಕೇಳಿ ತಂದೆ ತಾಯಿಗಳು ಸುಧಾರಿಸಿದ್ರು. ಅದಕ್ಕೆ ಬಾಲಾದಪಿ ಸುಭಾಷಿತಂ ಗ್ರಾಹ್ಯ. ಅಕಸ್ಮಾತ್ ಆಗಿ ನಮ್ಮ ಮಗುವೇ ಇರಲಿ ಅದು ಒಳ್ಳೆ ಮಾತು ಹೇಳ್ತಾ ಇತ್ತಂದ್ರೆ ಅದನ್ನ ನಾವು ಸ್ವೀಕಾರ ಮಾಡಬೇಕು ಅಂದ್ರೆ ನಾವು ಸುಧಾರಣೆಗೆ ಹೊರತಾಗಿ ಇಲ್ಲ ಅಂದ್ರೆ ಸುಧಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ರಾಗ ದ್ವೇಷಗಳ ಮೂಲಕವಾಗಿ ಸಂಸಾರದಲ್ಲಿ ಸಾಕಷ್ಟು ಕಷ್ಟ ಅನುಭವ ಮಾಡ್ತಾನೆ ಜೀವಾತ್ಮ. ಆ ದ್ವೇಷ ದೂರ ಮಾಡಿಕೊಳ್ಳಲಿಕ್ಕೆ ಶಾಸ್ತ್ರ ಕೇಳ್ತಾನೆ, ಪುರಾಣ ಕೇಳ್ತಾನೆ, ಪ್ರವಚನ ಕೇಳ್ತಾನೆ. ಇವು ಯಾವುದರಿಂದಲೂ ಸುಧಾರಣೆ ಆಗದೆ ಹೋದ ಕಡೆಗಿಂತ ಹಬ್ಬ ಹರಿದಿನಗಳು ಬಂದಾಗ ಕೂಡ ಸುಧಾರಣೆ ಆಗ್ತಕ್ಕಂಥ ಅವಕಾಶ ಇರ್ತವೆ. ಅವಾಗಲೂ ತನ್ನನ್ನು ತಾನು ಸುಧಾರಣೆ ಮಾಡಿಕೊಳ್ಳದೆ ಹೋದ್ರೆ ಅವನನ್ನು ಈ ಬ್ರಹ್ಮನು ಕೂಡ ಸುಧಾರಣೆ ಮಾಡಕ್ ಸಾಧ್ಯ. ಅವಂಗ ಹುಟ್ಟೋದು ಸಾಯೋದು ಹುಟ್ಟೋದು ಸಾಗಂತಕ್ಕಂಥ ಗತಿಯನ್ನ ಸಲುವಾಗಿನೇ ಅದಕ್ಕಿದ ರಾಗದ್ವೇಷಗಳು ಸಂಸಾರದಲ್ಲಿ ಜನ್ಮ ಮರಣಕ್ಕೆ ಕಾರಣೀಭೂತ ಅಂತ ತಿಳ್ಕೊಂಡು ಇವುಗಳನ್ನು ಮುಕ್ತರಾದಾಗನೇ ನಾವು ಆಧ್ಯಾತ್ಮಿಕದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತ ಶಾಂತ ಶಾಂತ.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org.
4: ಓಂ ಪ್ರಜಾಪಜನ ಸಮಸ ಜನ ಸಗಂ ದೃಷ್ಟ.

ಅಸ್ಮೈನ ಗಜರ್ಮಾಃ ಜಹದೇ ಪ್ರಾಣ ಪ್ರಿಯಾದನೋ ಯೋಧೇ ಪ್ರಾಣ ಪ್ರೇರಭಿ ಹರೋಧೇ ಪ್ರಾಣ ಪ್ರಜಾನೋ ವಸ್ತೇ ಪಿತಾ ಪುತ್ರಮೇವ ಪ್ರಿಯಾಣಂ ಪ್ರಾಣೋ ಭಯ ಧರ್ಮಸ್ಯೇಶ್ವರೋ

0: ಜಾತನಾಶಂ ಪ್ರಜಾಯತೆ ತ್ರ್ಯಂಬಕಮೀಶಮೀಡೇ ಹಿಮಾರ್ದ್ರಿಪಾರ್ಶ್ವೇಪಿ ತಟೇ ರಮಂತಂ ಸಂಪೂಜ್ಯಮಾನಂ ಸತತಂ ಮುನೀಂದ್ರೈಃ ಸುರಾಸುರೈರ್ಯಕ್ಷಮಹೋರಗಾದ್ಯೈಃ ಕೇದಾರಸಂಜ್ಞಂ ಶಿವಮೀಶಮೀಡೇ ಏಲಾಪುರೀರಮ್ಯ ಶಿವಾಲಯೇಸ್ಮಿನ್ ಸಮುಲ್ಲಸಂತಂ ತ್ರಿಜಗದ್ವರೆಣ್ಯಂ ವಂದೇ ಮಹೋದಾರತರಸ್ವಭಾವಂ ಸದಾಶಿವಂ ತಂ ಧಿಷಣೇಶ್ವರಾಖ್ಯಂ ಏತಾನಿ ಲಿಂಗಾನಿ ಸದೈವಮರ್ತ್ಯಾಃ ಪ್ರಾತಃ ಪಠಂತೋ ಮಲಮಾನಸಾಶ್ಚ ತೇ ಪುತ್ರಪೌತ್ರೈಶ್ಚ ಧನೈರುದಾರೈಃ ಸತ್ಕೀರ್ತಿಭಾಜಃ ಸುಖಿನೋ ಭವಂತಿ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯಾಣ ಶ್ರೀ ಗೋವಿಂದ ಭಗವತ್ ಪೂಜ್ಯಪಾದ ಶಿಷ್ಯಾಣ ಶ್ರೀಮತ್ ಶಂಕರ ಭಗವತಾಂ ಕೃತೌ ದ್ವಾದಶಲಿಂಗ ಸ್ತೋತ್ರಂ ಸಂಪೂರ್ಣಂ.
1: ಓಂ ನಮಃ ಶಿವಾಯ.
2: You are listening to Shaivam.org Radio, the 24/7 spiritual channel from Shaivam.org.
3: Om Namah Shivaya. Dear listeners of Shaivam.org, you are about to listen Shiva Stotras. The title is Shivanama Valyashtakam of Sri Adi Shankaracharya, presented by Dr. M. Gokulakrishna Iyer. Thank you. ಓಂ ನಮ ಶಿವಾಯ.
0: ಶ್ರೀಮತ್ ಶಂಕರ ಭಗವತ್ಪಾದರಚಿತಂ ಶಿವನಾಮಾವಲ್ಯಷ್ಟಕಂ ಹೇ ಚಂದ್ರಚೂಡಮದನಾಂತಕಶೂಲಪಾಣೇ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಭೂತೇಶ ಭೀತಭಯಸೂದನ ಮಾಮನಾಥಂ ಸಂಸಾರ ದುಃಖಗಹನಾಜ್ಜಗದೀಶ ರಕ್ಷ ಹೇ ಪಾರ್ವತಿ ಹೃದಯವಲ್ಲಭ

ಗುಂಕ್ಷೋಷನ್ನೋಷದ್ಭಿಃ ಪ್ರತಿಕಾಮಮತ್ತೋ ತವಗ್ಗುಂ ಸೋಮ ಪ್ರಚಿಕಿತೋ ಮನೀಖಾ ತವಗ್ಗುಂ

ಯು ಸಮಿಂಧೇ ಸಂಭ್ರಾಂತಿಯ ಪ್ರತಂತರಂ ವೇ ಸಂಭ್ರಾಜ್ ಸಾಧ್ಯ ಸಮಿಂಧೇ ಸದ್ರೋ ಸತ್ಯಂ.

ಕುರುವಂತೆ ಶಿರಸ್ಯೇ ಸಂಧಿಹೀನ ಸಂಧೀರ ಕಲುಭಾಗೇತದ್ಯಾಧಿಷ್ಟೇಷು ಕುರುವಂತೆ ಸಂಧ್ಯಾಂತ್ಯಂ ಕಾಮಭವ ಪ್ರಾಣಸ್ತಮಯಂತೆ ಫಲತ್ವೇಷು ಕುರುವಂತೆ ಸ್ವನಾಯಂತೆ ಸೋದಸ್ಥಮಸಮಯಂತೆ ಸೋದಾಮಿ ಸಂಸದೆ ಸಮಾಧಾನೆ ಕೃತ್ಯಮಾಧ್ಯ ಗಮನೆ.

0: ಯುಧಿಷ್ಠಿರ ಓ ಯುಧಿಷ್ಠಿರ ಜೈಗೀಷವ್ಯ ಮಹರ್ಷಿ ಸೇಸ್ ಟು ಯುಧಿಷ್ಠಿರ ಇನ್ ಡೇಸ್ ಆಫ್ ಯೋರ್ ಇನ್ ವಾರಾಣಸಿ ಐ ವರ್ಷಿಪ್ಡ್ ಮಹಾದೇವನ್ ಐ ಆಪ್ಟೇನ್ಡ್ ದ ಅಷ್ಟ ಐಶ್ವರ್ಯ ಸೊ ದರ್ ಇಸ್ ಏಟ್ ಐ ಥಿಂಕ್ ಅನಿಮಾ ಮಹಿಮಾ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ದೇರ್ ಸೊ ಏಟ್ ಅಷ್ಟ ಐಶ್ವರ್ಯಂ ದೇಸೆ ಸೊ ವಿಚ್ ಮೀನ್ಸ್ ಯು ಕ್ಯಾನ್ ಆ್ಯಕ್ಚುಲಿ ಫ್ಲೈ ಆ್ಯಂಡ್ ಯು ನೋ ದೆರ್ ಆರ್ ವೇರಿಯಸ್ ಸಿದ್ಧಿ ದೇಸೆ ಅಷ್ಟ ಸಿದ್ಧಿ ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ ವ್ಯಾರ್ ಯು ಕ್ಯಾನ್ ಯು ಗೆಟ್ ಸಮ್ ಡಿವೈನ್ ಪವರ್ಸ್ ಬಟ್ ಅ ಭಕ್ತ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ getting these ashta aishwaryam of or brahmasanam so nandi says that in varaha puranam I'm not interested in the ashta aishwaryam I don't want ashta aishwaryam I don't want brahmasanam or vishnuasanam or indrasanam I just want to serve your feet yatanyecha bhaved bhaktim tvatto nityam maheshwara because the devotee is not interested in acquiring these powers actually so that's about jaigishavya maharshi and garga uvacha ಚತುಷ್ಟಯಂಗಂ ಅದದತ್ ಕಲಾಜ್ಞಾನಂ ಮಮಾದ್ಭುತಂ ಸರಸ್ವತ್ಯಾಸ್ತಟೇ ತುಷ್ಟೋ ಮನೋಯಜ್ಞೇನ ಪಾಂಡವ ತುಲ್ಯಂ ಮಮ ಸಹಸ್ರಂ ತು ಸುತಾನಾಂ ಬ್ರಹ್ಮವಾದಿನಾಂ ಆಯುಶ್ಚೈವ ಸಪುತ್ರಸ್ಯ ಸಂವತ್ಸರ ಶತಾಯುತಂ ಗರ್ಗ ಗರ್ಗ ಮಹರ್ಷಿ ಆಲ್ಸೋ ಈಸ್ ಡಿಸ್ಕ್ರೈಬ್ಡ್ ಎಸ್ ದ ಸನ್ ಆಫ್ ಭರದ್ವಾಜ ಮಹರ್ಷಿ ಸೊ ಗರ್ಗ ಮಹರ್ಷಿ ಹಿ ಸೇಸ್ ಟು ಯುಧಿಷ್ಠಿರ ಇನ್ ಡೇಸ್ ಆಫ್ ಯು ನೋ ಇನ್ ಡೇಸ್ ಆಫ್ ಯೋರ್ ಐ ವಾಸ್ ಗ್ರಾಟಿಫೈಡ್ ಐ ಮೀನ್ ಐ ವಾಸ್ ಗಿವನ್ ವೇರಿಯಸ್ ಬೋನ್ಸ್ ಬೈ ದ ಸುಪ್ರೀಂ ರಿಯಾಲಿಟಿ ಮಹಾದೇವ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಸರಸ್ವತಿ ಸೊ ದ ನಾಲೆಜ್ ಆಫ್ ಟೈಮ್ ಆ್ಯಂಡ್ ದ 64 ಬ್ರಾಂಚಸ್ ಆಫ್ ಸ್ಟಡಿ ಆ್ಯಂಡ್ ದೆನ್ ಎವ್ರಿಥಿಂಗ್ ವಾಸ್ ಗ್ರಾಂಟೆಡ್ ಬೈ ಹಿಮ್ ಟು ಮೀ ಆ್ಯಂಡ್ ಆಲ್ಸೋ ಹಿ ಬೆಸ್ಟೋಡ್ ಮೀ 1000 ಸನ್ಸ್ who were actually equally you know in merit and also they were fully conversant with the Vedas and Upanishads and they were also devoted to Mahadeva and by his grace even their lifetime was also they had a long lasting life they had a life like me they had a long lasting life they lived for 10 million years so that's what Garga Maharshi says to Yudhishthira and then Parashara
1: ಪರಾಶರ ಉವಾಚ
0: ಪರಾಶರ ಇಸ್ ದ ಫಾದರ್ ಆಫ್ ವ್ಯಾಸ

ಯಾಸ್ತಾರೇ ಸ್ವಂದ ಪ್ರಣೇ ವಲಧನ ವಿಶ್ವರೋಧಾರೋಹಮನ್ ಸನ್ನಿಂದ ಸನ್ನ ಪ್ರಣೇ ವಲಧನ ವಿಶ್ವರೋಹೇ ಸುಧಾರೇಂದ್ರೋಹಮನ್ ಸನ್ನಿಂದಿ ಶಿವಾಭಿಸ್ಕಂದ್ರೋಭವ ಆರೋಹಂ

ಸುಮಸ್ಯುತಃ ಸ್ವಯಾಮಿರೆ ಪುನರ್ಷ ಮನರಿಹೇಮಾನ್ಯುತಾರೇಣಿ ಸಂಗಕ್ಷಸ್ವಿಧಸ್ತಂಯೇನ ಸ್ವರಾಸ್ತಾವಾಂತು ಶಗ್ಮಾಹಂತು ಮರುತೃತಃ ಅಜೇ ಕಣ್ವಂತ ಶೀತಂ ವೃಷೇಣಾಕ್ಷಂತು ದಾರಿಣಿ ಪುನರ್ಪರಮಾಕ್ಷೇ ಸ್ವಾಂಗ್ರೇ ಮಾತೇ ಮನೋ